0: ಇಲ್ಲ ಅದು ಬಾಡಲಿ ಬಾಡಲ್ ಅಲ್ಲಿ
1: Not my attention, she wants someone.